ಸ್ಪಷ್ಟಾ ವಿಸ್ಪಾ ದುಷ್ಮತ ವಿಸ್ಪಾ ದುಷುಕ್ತ ವಿಸ್ಪಾ ದುಷ್ವರಷ್ಟ ನೋಯ್ಕ್ ಬೌಟೋ ವರಷ್ಟ ವಿಸ್ಪಾ ಹುಮತ ವಿಸ್ಪಾ ಹುಕ್ತ ವಿಸ್ಪಾ ಹವರಷ್ಟ ವೈಷ್ಠೈ ಮಂಗೋಯ್ ಮಶೈತ ವಿಸ್ಪಾ ದುಷ್ಮತ ವಿಸ್ಪಾ ದುಷುಕ್ತ ವಿಸ್ಪಾ ದುಷ್ವರಷ್ಟ ಅಚಿಷ್ಠೇ ಮಂಗೋಹಿ ಮಶೈತ ವಿಸ್ಪನಾಂ ಚ ಹುಮತನಾಂ ಹುಕ್ತನಾಂ ಹವರಷ್ಟನಾಂ ವಹಿಷ್ಠಾಂಗೋಯಿ ಔಥ ಚ ಚಿತ್ರೇ ಮಶೋನೆ ಅಶ್ರೀಂ ವಹು ವೈಷ್ಠೇಮಸ್ತೆ ಅಷ್ಟಾಸ್ತೆ ಅಷ್ಟೌ ಮಾ ಯತ ಶಾಯ ವೈಷ್ಠಾಯ ಶೇ

ಶುದ್ಧನಿ ನೇರೆ ಶುದ್ಧರಿ ನೇರೆಗಾ ಶುದ್ಧಗ ನೇರೆಗಮಾ ತೀವ್ರ ಮಧ್ಯಮಂ ನೇರೆಗಮಾ ದ ಶುದ್ಧಧಾ